0: ಇದರ ದೋಯಿನನ್ ಎಂದು ಕಿರೌರ ಉರ ಹಕುಮ ಹೆಂಗ ಸೊಯ ಹರ್ಚೆ ಸಬ ವಾರಿ ನಂಗಂದು ಅಡಿ ಕೊಲು ತಿ ಛಾಯ್ಮಿ ಕಾವಳಿ ಗೋನು ಚೊರ ಕಾವಳಿಂಗಿಯನ್ ಇಯ್ಯುನು ನೊಂದಿ ದೇವ್ ಇತಿಹಾಸವನು ಗಲ್ಲರ ದಾಯವನು ಲಾ ನೊಂದಿಗುನು ಸುಮ್ ಶಾಬಿಯುನು ಐಹು ದಿಯಾ ಕಲ್ವನು ಬಸರಿ ದಿಯಾ ಕಲ್ವನು ಹಾಲ್ ಕೊತ್ತು ದಿಯಾ ಕಲ್ವನು ನೊಂದಿ ಲೋಳಿ ದೋ ಶಾಬಿಯೋನು ಚುನಂಗಲ್ಲರ ದನನವನು ಶಾಬುವನು ಲೋಳಿನವನು ಲರ್ದ ಚೊರವನು ನಲನ್ ಐಹು ದಿಯೋನು ನೊಂದಿ ಐಹು ಕನನ್ ಜಿಡಿ ಬಟನ್ ವ ಕೈವನು ಅರೆ ಯಂ ಲಾ ಹರರ ಸೊನೆಯುನು ಲಾ ಔವರ್ತೆವನು ಲಾ ಬಸರ್ತೆವನು ದರಾಂ ವಾಯವನು ನ ದೇವಿತೆ ಸಿರಾನುನು ನೊಂದಿನುನು ಯಂಗುರ ಅಂಗಲವನು ಯಾಮು ಮಾಯಾಸೋನು ಗಾಯ ಚುನದವನು ಹಲ್ದೋ ಕಲ್ಲಫೇರ್ ಗಲ್ಲರಲೆನವನು ಕಲ್ಲಫೇಯುನು ತಮನ್ ತಿನುನು ಕಾಲ ದೇವಿತ್ಯಾಯೆ ಅಳಿ ಕೊಲು ತಿ ಚಾಯಿ ಮೆಚರ ಕಾವಳಿಂಗೇನುನು ಏನು ಲರ್ದ ಕೇಂದ್ರ ಚಾದ್ಯವನು ನಂತನ್ ತಮ್ಮನು ಲರ್ದಾಗಿರ ಅಂತ ಕುಂಗಲ್ಲರ ಕುರಯೋನು ಹಲ್ದೋ ಸಿಯಾಸ ಮನಂಗುಂಗೋರ ಮನೈ ಹಲ್ದೋ ಅರಿ ನಂತನ್ ತಂಬೆ ಹಲ್ದಿ ಪುಲುಮಾಸಿಯನ್ ಹಲ್ದೋ ನಿಂಕಿಂದೇರಂಗಲಾಯನ್ ಹಲ್ದೋ ಇದಾರಯನ್ ಹಲ್ದೋ ಲರ್ದ ಹೋರಂಜನತ್ತೆ ತುಲ್ಲು ತುಲ್ಲುರ ಕುಳಕ್ಕನು ಲಬ್ಬರಂಡೆ ಗೊಯ್ಯ ಗಸಾರಿ ಕಿರ್ಣು ಜಮದೋ ಯಂ ಅದೇ ಎ ಅದೇ ಉಜಿರಿದೋ ದ ಉಜಿರಿದೋ ಲಮಾರ್ ನವ ಲಭ್ಯ ಜಮಾಯ ಕಲಾ ಕೊರ್ರಿಯೆ ಅದಿ ಅಬ್ದುಲ್ ಮಜೀದ್ ಅಬ್ದರಹಿಮ್ ಅದಿ ಅಬ್ದುಲ್ ಮಜೀದ್ ಅಬ್ದರಹಿಮ್ ಮಹಮ್ಮದ್ ಥಿನ್ ಅರಿ ಕಲಾ ಮಂಗುದೋ ಲಮರ್ ದೋ ದರ ಜಬಹಿಂ ಬಿ ಹಾಪ್ತೆ ಕಲಾ ಕುರಿಯೆ ಅಬ್ದರಹಿಮ್ ಅವತ್ ಅಥೈಬ್ ತಿಂಡಿ ಇಂಡಿಯಾರಿ ಯೋಂ ಬೊಕ್ಕಾಯಿದೆ ಅರಿ ಚಾವನೋದೋ ಹಾಲ್ ದೋ ಡೆಲಿಲ್ ದುಮ್ಮು ಅರಿ ಕಂದೋ ಬಿಲರಂಕು ಜುಕೋಯೇಸೋ ಬಹಿಂ ಬಿ ಬಿಲರಂಕು ಜುಕೋಯೇಸೋ ಹಾಲ್ ದೋ ಬೈನ್ ರಾಂತಿಯೇಸೋ ಖಾನ್ ರಾಂತಿಯೇಸೋ ಚಾವನಾದಿ ಅರಿ ಲಮಾಜಿನ್ ಜಿಸಮ್ ಅರಂಡ ಸಮಾನ ವಾಕ್ಕವನು ನಾಡಿ ಉಜಿರಾಯಿನ್ ದಿ ಹಲ್ಗುಲ್ ಚೆಕೆ ದಿ ಉಜಿರಿ ದೊ ಲಮರ್ ನಲ್ಲಾಫೆ ಜಮಾಯ ಕಲಾ ಕೊರಿ ಅಬ್ದುಲ್ ಮಜೀದ್ ಅಬ್ದರಿಮ್ ಅಬ್ದರಿಮ್ ಮಹಮ್ಮದಿನ್ ಕಲಾ ಮಂಗು ದೊ ಲಮರ್ ದೊ ದರ ಜಬಹಿಂ ಬಿ ಹಾಪ್ತಿ ಅಬ್ದರಿಮ್ ಅವತ್ ಅತ್ತೈಬಿನ್ ಏನು ಐರೋ ಕಲ್ಲಾಫೆ ಅಂಗಲಾವನು ಸಬ ಹಾರಿ ನಂಗಂದವನು ಅಲ್ಲಿ ಉಜಿರಾಯಿನ್ ದಿ ಕನ ಚತ್ತಿನವನು ಅರಿಯ ಲಮರ್ ದೊ ದರ ಜಬಹಿಂ ಬಿ ಹಾಪ್ತಿ ಕಲಾ ಕೊರೆಯವನು ಅರಿಯ ಲಮರ್ ದೊ ದರಜ ಕಂಬೆ ಹಾಪ್ತೆ ಕಲಾ ಕೊರೆಯೋನು ಲಬ್ಬರ್ಡೆ ಗುಯ್ಯ ಗಸಾಯ ಕಿರ್ಣು ನಾಡೋ ಅರಿ ಬ್ಯೂರೋಕುರ ಅರಿ ಡಿರೆಕ್ಷನ್ ಅರಿ ಲಬೊರಟೋರ್ ಆ ಕಶಫಾಯ ಚೊರಂಗು ಒತ್ತಿ ಏಯ್ ಯಂ ಬಕ್ಕಾಯಿದೆ ಅರಿ ಚೌನಾದಿ ಬಿರುಡೋ ಅರಿ ಉಜಿರುಡೋ ಲಮರ್ ದೊ ನಲ್ಲಾಫೆ ಜಮಾಯ ಕಲಾ ಕೊರೆಯೇ ಹಲ್ ದೋ ಲಮರ್ ದೊ ಕಶಫಾಯ ಹಲ್ ದೊ ಲಮರ್ ದೊ ಕನ ಕಶಫಾಯ ಚೊರಂಬೆ ಹಲ್ ಅರಿ ಕಶಫ ಕಮಿ ಕಸಾದೋ ಅರಿ ದಿಯಸೋ ಬೋಸೋ ಲಮರ್ ದೋ ಕಶಫ ಬಹಿಮೇಸ ಹಲ್ ಅರಿ ಉನು ಮನಂಗುಂಗೋರ ಮನಯೆ ಅರಿ ಚೊರಂಬೆ ಮನಸಮದೋ ಅರಿ ಲರ್ದಾ ಅಫಿರು ಡೋಗಿ ಹಲ್ ದೋ ಲಮರ್ ದೋ ಅರಿ ಕುಂಗುನ ತುಲ್ಲಾಸೆ ಮಾಗಿ ಥೇಯ ಡೋ ದಲ ಹಲ್ ದೋ ಅದ್ದೋ ಥೇಯಿ ಛೇ ದಾಯಿ ಕುರ ಸೊಬ ಅರಿ ನಂಗಂದೋ ಉಸಿರು ದೊ ಲಮರ್ ನಲ್ಲಾಫೆ ಜಮಾಯ ಕಲಾ ಕೊರೆಯೇ ಮಹಮ್ಮತ್ ಅರಿ ಉಸಿರು ದೊ ಅರಿ ಲಮರ್ ದೊ ನಲ್ಲಾಫೆ ಜಮಾಯ ಕಲಾ ಕೊರೆಯೇ ಏಯ್ ಥೇ ಚೊರ ಕಾವಳಿಂಗಿಯನ್ ಹಲ್ ದೊ ಲಮರ್ ದೊ ಕನ ಅರಿ ಕಸಾರಿ ಬಸ್ಕುನು ಕುಂತುಲಯದಿ ಮನಂಗು ತುಲ್ಲು ತುಲ್ಲುರು ಜಮರ ಹೊಸರ್ಚುಕು ಉಸಿರು ದೊ ಅರಿ ಲಮರ್ ದೊ ದರಜ ಕತ್ತಿ ಹಾಪ್ತಿ ಹಲ್ ದೋ ಫರಕ್ ತಂದೆಯ ತಿಗನ್ ಫುರ್ತಿಂಬೆ ಚೊರಂಗು ಒತ್ತಿ ಮಹಮ್ಮದ್ ಅಸಿಲೇಖ್ ಹಲತ ಚೇಂಗುರ ಬಿತ್ತರ ಕಿರ್ಕೆಯ ಅಲ್ಲಾರ್ದೆಯರ್ ಗಾಯಕರು ಕನಸ ಮನಂಚಿರ್ನೆ ಗಿಡಿಲ್ಲಾರ್ದೇನ್ ಗಿಡಿಲ್ಲಾರ್ದೆ ಚೊರಂಬೆ ಆದಿ ಪ್ರೊವೆನ್ಸ್ ಕಿರುಕೆದೋ ವಾದಿ ಫಿರ ಎಂಕುರೋ ಕಿರ್ಕೆ ವಾದಿ ಫಿರ ಚೊರಂಬೆ ಗುರೋ ಬಿಲ್ತೀನಿ ಮಹಮ್ಮದ್ ಅಸಿಲೇಖ್ ಹಲತ ಚೊರ ಕಾವಳಿಂಗ ಜಮ ಮಾವ ಮೇವರೋ ಯಂಗುರಾಡೋ ಹಕುಮ ಹಾಕನ್ಸಿರ ಹಂಗಾರ ಚಾಚುರೋನೋ ನಾ ರಿಸರ್ವ್ ಉನೋ ನ ಕನ ಹಕುಮಯ ಮಿಂದೆ ಸರ ಅರಿವನು ನೃಯ ವತಫರ ಚಿತ್ತಂದೂನು ನಾ ಅರಿವನು ಅರಿ ಹಕುಮಯವನು Sarawo wa ango sarawo hakumai chitandi una. Sarawo wa laptan chitandi, lekwal chitandi, na bali ngayo wa kalu una, adi hakumai wa sona. Nondi una, akankiraya una, katyo wa darajana una, na reservu hakumai di una, adi hakumai wa leso nwa una, shabu wa le ino una, labarindi nguye gasari kirino. Delegi general adi hakumai, kentido adi kerke enedi gidienu, Diana, adi gouverneur. Gouverneur adi, yom baka adi, todo do laptan, laptan do adi Emirat al-Arabi al-Muntahidai, ala nangara amjara sen, satando dusa adi. Todo laptan adi ngallar wono. Laptan adi ndi do kuroye, ayy ki de ti kuroye, ayy gasarsu, ayy kudi angalawa, ayy bo adi wono. Chamaso labbarando kana, Panguna tanda wana labar kam rosa ndebelam telam guys. Kratuman doy Muhammad Adam Hassan. Chunga na wada abba adim ye. Nda bayinandi indi yako kida yadi kranin chiyana karno. Haji Halima Jibreen adi bar yakurambe do kana dana masakurin kura wuna. Yei kurtunga wuna hawal kuna wuna. Kurtu andalan wuna. Adi fada doa wuna. Aba abar kerimai mede uno dandal do nyanango malla ya kenten kura uno kasa kuye di uno tira antra karto uno ayi kuye wa ranki uno adinga la barba ho manoro walcha numero ngo telefone ertele firakun yakon fiakun tolore mayin din fina rakon haji harima jibrin abakar adi bar ya korambe do kana danan kura uno Kurtuan dalan ari kentido fada ari abar kermai median kente fada tadangi ari dandal malaya kenten kurauna ko dandiro walcha wono ranchu wono kasa ko yen dotto ate ranto ngonai wono ari ngai la barba hu manoro walcha numero telefon gi ertel fira kun ya kon fia kon tolore mayin din fin ara kon ala fantrama de chidie President do adi legina do adi lamar daraja sallaye kala korriye adi chunga al-adala ayye al-adala adi ngroma sa korriye Abdullahi Mbolo secretaire general go ari mbodu adi mai yei tendi adi uno kore ari mbodu Ademai chungu na oda ali konu uno tendi uno jamado nchire angi hiraya uno chue tei daya uno yara chodu uno bana chodu uno adi jamado ngromeshi ngay uno hala adi ngallare tidinari uno churu kichira chere uno harjisa uno ala nankam chire gay uno wati adi farsanda kunseye abakar adi saria Danam bulu kichiriye no kongon kandi. Jamaso nda kabin teknik. Fidel krakna dopsadi rukudi na bikari kyo tunjo do no kurno. Uye ule na kasam telke.
1: Kanjeka suji rahul lagi bodi ala. Kira kira rujuk lagi.